ಆಹಾರ ಕೌಖಟೆಯೋ ಪೌರಾನದ ಗಾಯಿ ಅಷ್ಟಮಾಲ ಕೌಸಕ ಸಂಗಲಾಯಿ ಪುನ ಆಯೋ ಹಿಂಡೋಲ ಪಂಚ ನಾರ ಸಂಗ ಅಷ್ಟ ಸುತ್ತ.